ತಕಿಟ ದಾನ ದಿಂತ ಕೃತ ದಿಂತ ಕೃತ ದತ್ರ ಕೃತ ತತ್ ಧಿರಿ ಕೃತ ತತ್ರ ಕೃತ ದತಿ ಕತ್.